ಬರ ಹೊಂಗತ್ತಗಲ ಅಲ್ಲದಿ ಮಾಡಿ ಮಂಚಂದ ಅಕ್ಕಾಟ ತಂದ ಅಗ್ಬುಗು ಮಕ್ಕಂದ ಇತ್ತು ಗೋರಿ ತನ್ನ ಮೇಲೆ ಈ ಬಕಟ ಪಂದು ಕಾಮ ಸಕ್ಕರೆ ಬೇಸ ಮಾಡಿ ಕಳಮಳು ಪೂಜ ಮಂಚನ ಮೇಲೆ ಮೊದಲು ಗಾಯಿ ಮಕ್ಕಳು ಗುಬಿ ಅಮ್ಮ ಸಂಬಂಧ ಗೋತಾಲ ಸಂತನ್ಯ ಅವನ್ಯ ಅದ್ ಬಾಬಕನ್ಯ ಅಗ್ಯಾಗನ್ಯ ಮ ಸಂಬಂಧ ಇದೆ ಗುರುಗಿ ನಾನ್ ಚಾಂದಿ ಬೆಲೆ ಮುಂದೆ ಮನೆ ಬೆಲೆ ಮಂಗ ಖಾನಿ ಮೋದಿ ಚಾಟು ಅವಳು ಕೊಜ ಮಂಚನ ಮೇಲೆ ತರ ಮನೆ ಬೆಲೆ ನಿಮಗೆ ನುಗುಂಜಾಯ್ ಮೋದಾ ಪಾತ್ರ ನುಗುಂಜಾಯ್ ಅದು ಮುಳು ನುಗ್ಗ ಪಾತ್ರ ನುಗುಂಜಾಯ್ ತರ ಮನೆ ಬೆಲೆ ನಿಮಗೆ ಫರ್ಮುಜು ಮೋದ ಬಕರೆ ಫರ್ಮುಜು ಕಮ್ಮುಜರೆ ಫರ್ಮುಜು ಬಕರೆ ಫರ್ಮುಜು ನಿಮಗೆ ಕೋರಿಯಾಯ್ ಮೋದಾ ಪಾತ್ರ ವೇಳೆ ಕೊಂಜಾಯ್ ಅದು ಮುಳು ವೇಳೆ ಕೊಂಜಾಯ್ ಪಾತ್ರ ವೇಳೆ ಕೊಂಜಾಯ್ ಮೋದಾ ಮುಟ್ಟು ಪಾತ್ರ ಅಫರ್ಮುಜು ಮುಳು ವೇಳೆ ಕೊಂಜಾಯ್ ಮೋದಾ ಜಮರು ಮೂ